ಪಂಕಜ ರುವಿಂದಗೆ ಸರದಂ ಕಾಟೂನೆ ಸಜಿತ್ಗೆ ಕಂದಟ ರನಿಲ್ಗೆ ಮೊಲೆ ಹೈಕಲ ನಮ್ ಹರಿಗೆಲ ನವೀನ್ ಕೇನವ ಇದಕ್ಕೂ ನವೀನ್ಗೆ ಕಂದಟ ಹೈಕರನ್ನೋನೆ ಕಾಗೆ ಮೊಲೆ ಇದೆ ಪಂಕಜ ರುವಿಂದಗೆ ಸರದಂ ಕಾಟೂನೆ ಸಮಗಿನ್ ಸತ್ಯಾಗ ಪತ್ರೋಲೆ ವಿಸ್ತರ ನಿಮಾಕರನ್ನ ಸೂದಾನಂ ವೆನ್ನೆ ಒಬತ್ತೆ ಕೇಕದೂನು ಮಮ ನಲಿನ್ ವಿರಾಜ್ ವಾಸನಾವಂತ ಸುಂದರ ಸತಿಯಂತ್ಯಾಗ್.

0: වෙලාව 11 විනාඩි 7යි.
1: වෙලාව ඔබ වෙත ගෙන ආවේ සියවසක් පුරා ජාතියක් විශ්වාසය තිබූ ලොතරැයි නොවේ කිරුළ මහජන සම්පත දැන් සතියේ දින හතේම මහජන සම්පත රටටම සම්පත
2: මහවැස්සත් එක්ක ඔයාගේ නිවස කර්මාන්ත ශාලාව වතුරෙන් පිරිලද ගම් වතුර වැහි වතුර විතරක් නෙවෙයි තියෙන රොන් මඩ ටිකත් ඉවත් කරන හොඳම වතුර මෝටරය Deep Tech Waste Motor Pump අමතන්න 077 777 7374
3: ಕೃಷಿ ಕ್ಷೇತ್ರದ ನವಪನಕ್ ಲಭಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬಟ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಜಾಲಿಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನೆಯಕ್ ಮಸಕಟ ರೂಪಾಯಿ 25000 ದಕ್ವ ಮಿಲತಿಗೆ ನಿಮ್ಮ ಸಂದಹ ನಯ ಸಹನೆಯಕ್ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಜಾಲಿಯ
4: ಅಮೃತಾವಲ್ಟ ಮೆಚ್ಚರ ಸ್ಟ್ಯಾಂಡರ್ಡ್ಸ್ ದೀನೆ
5: ಲಂಕಾ ವಗೇಮ ಬ್ರಿಟಾನಿಯ ಆಸ್ಟ್ರೇಲಿಯಾವ ಸ್ವಿಟ್ಜರ್ಲೆಂಡ್ ವಗೇ ಯುರೋಪಾ ರಟವಲ್ 10 ಕಟತ್ ಯವನ ನಿಸೈ ಈ ಸ್ಟ್ಯಾಂಡರ್ಡ್ಸ್ ದೀನೆ
6: ಕಿಸಿವಕಟ ಕಿಸಿವಿಕಟ ಹಾನಿಯಕ್ ನೆತಿ ಐಎಸ್ಒ ಎತುರು ಜಾತ್ಯಂತರ ಪ್ರಮಿತಿಯನ್ ತುಣಕ್ ಕೆತಿ ಅಮೃತಾ

0: ಕಾರ್ಖಾನೆ
1: ಸ್ವಾಭಾವಿಕ ಗುಣ ಪಿರಿ ವಿಜಯ ಮೆರಿಸ್ಕೊಡು ತುಣುಪು ಹಾಕುಡು ಗಾಂಬರಿಸ್ ಹಕ್ಕ ಹಾಕುಡು
0: ವಿಜಯ ಪ್ರಾಡಕ್ಟ್
1: ಕಿಚನ್ ಸ್ಟಾರ್ ವಿಜಯ ಪ್ರಾಡಕ್ಟ್
2: ಲಕ್ಕಣ ಸಿದ್ಧ ನೀವನೆ ಪುದುಪಾನ ಸಿದ್ಧ ನೀವನೆ ಪುದುಪಾನ
3: ಸತ್ಯಾಂತಯೇ ರಾತ್ರಿ ಸುಮಧುರ ಧರ್ಮ ದೇಶನಯ ಸಿನಸುರಾತ ರಾತ್ರಿ ನವೇಟ
4: ನಿನ್ನ ಸತ್ ಕಮಗನ ಬನ ಪದೈನ್ ಮೋಹಯ ದುರಲನ್
3: ಸಸರ ಮಗ ಪಿನ್ಪುರನ ಒಬ ಸಿತ ನಿವನ ಬುದು ಬನ ದಾಯಕತ್ವಯ ಸದಹಾ ವಿಮಸನ್ನ ಬಿಂದುವೈ ಹತ್ಸಿಯ ಹತ್ತೆ ಹತೈ ದೆಸಿಯ ಹತ್ತೆ ತುನೈ ಹಾರಸಿಯ ಪನಸ್ ಹತರ

0: ವೇತನಾವೆ
1: ಮಗೆನುವ ದಿನೀಶುರು ತರುಪತಿ ಸಹಾಧನ ಉಭಯಮಿಯನ ತುರು
2: ಹಬ್ಬಿತ ತನಿನ ಹೆಗಿಮೆ ಜೀವಮಾನ ಉತ್ಕರ್ಷಯ
0: ಆದರಣೀಯ ಜ್ಯೋತಿ
3: ಆದರಣೀಯ ಜ್ಯೋತಿ
1: ರಸೋದಯೇ ಬಂದಿಯೇನು ರಹೈ ಜೀವಿತೆ
2: ಅಹಿಮಿ ಆದರೆ ಜೀವಮಾನ ಹಣ
0: ಆದರಣೀಯ ಜ್ಯೋತಿ ಇರಿದಾರಾತ್ರಿ ಹತ್ತಿಟ್ಟು ಹಿಮಾಲಿಕ್ ಜೋರಾದಾರ

0: ಕೃಷಿ ಕ್ಷೇತ್ರದ ನವಪನಕ್ ಲಭಾದೇವಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಜಾಲಿಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಸಿ ಪಂದಹಸಕ್ ದಕ್ವ ಮಿಲತಿಗೆ ನಿಮ್ ಸಂದಹ ನಯ ಸಹನೆಯಾಗದ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಜಾಲಿಯ
1: ವಸ ವಿಷ ನೆತಿ ದೇಶೀಯ ಕಿರಿವಲಿನ್ ಪಮನಕ್ಮ ನಿಪದವನ ಮೌಪಿಮೆ ಸಾರಕುನಿಯ ರಕತ್ ಪೆಲ್ವತ್ತ ಕೆರಿ ದನ್ ಲಂಗಮ ಕೇಲ್ ಸೂಪರ್ ಶಾಖ ಮಗಿನ್ ಮಿಲತಿ ಕತ ಹೆಕಿ
2: ಅಗಸ್ಯ ವಸತ್ಪುರ ಜಾತಿಯ ವಿಶ್ವಾಸೆ ದೆಬೋ ಲೊದರೈ ಲೊವೇ ಕಿರುಳ ಮಹಾಜನ ಸಂಪದ ದನ್ ಸತಿಯ ದಿನ ಹತೇಮ ಮಹಾಜನ ಸಂಪದ ರಟಟಮ ಸಂಪದ ಲಕ್ಕಣ ಸಿತ ನಿಮನ ಬುದುಪಾನ ಸಿತ ನಿಮನ ಬುದುಪಾನ
1: ಸತ್ಯಾಂತಯೇ ರಾತ್ರಿ ಸುಮಧುರ ಧರ್ಮ ದೇಶದಯ ಸೆನಸುರಾದ ರಾತ್ರಿ ನವೇಟ
3: ಮಿನಿ ಸತ್ ಕಮಗನ ಬನ ಪದೈನ್ ಮೋಹಯ ದುರಲನ್
1: ಸಸರ ಮಕ ಪಿನ್ಪುರನ ಒಬ ಸಿತ ನಿವನ ಬುದುಬನ ದಾಯಕತ್ವ ಸದಹಾ ವಿಮಸನ್ನ ಬಿಂದುವೈ ಹತ್ಸಿಯ ಹೆತ್ತ ಹತೈ ದೆಸಿಯ ಹೆತ್ತ ತುನೈ ಹಾರಸಿಯ ಪನಸ್ ಹತರ
4: ಆಟಕ್ ಕಲಿನ್ ಪತ್ತರ ವಿಸ್ತರ ಸಮಗ ಅಲುತ್ಮ ತುರತುರು ದನಗಲ್ಲ ಉನುಸುಮ್ಮನ ದೇಶಪಾಲನೆಯ ವಿದಿಸ್ ಕ್ರೀಡಾ ತುರತುರು ಸವಿಸ್ತರದ
1: ಲಖನ ಮೋದಿ ನ್ಯೂಸ್
5: ಪಾಠ ಪೋದ ತಿಲ ಕಲಾ
1: ಆದರೆ ಉನುಸುಮ ವಿರಹವೇ ವೇದನಾವೆ
5: ಮಗಿಲುವ ದಿನಿ ಸುರು ಕರುಪತಿ ಸಹನ
4: ಹದಿತ ದನಿನ ಹೆಂಗಿಮೆ ಜೀವಮಾನ ಉತ್ಕರ್ಷಯ
1: ಆದರಣೀಯ ಚೋದರಣೀಯ ಚೋದಿ
5: ರಸೋದಯ ಬಂದಿಯನ್ನು ರಹೈ ಜೀವಿತ
4: ಅಹಿಮಿ ಆದರೆ ಜೀವಮಾನ ಹಣ
1: ಆದರಣೀಯ ಜ್ಯೋತಿ ಇರಿದಾರಾತ್ರಿ ಹತಿಟ ಹಿಮಾಲಿಕ
4: ಜೋರಾದಾಯ
6: channel that shaped generations from the stories you grew up with movies that resonate musicals that ignite the soul documentaries that open your eyes all in one place all on your terms a legendary name returns redefining entertainment and reshaping the Sri Lankan entertainment landscape this is not just streaming this is the future of Sri Lankan entertainment ITN Max